ಯಾರಿ ಖೇಲ ತಮಾಷಾ ತುಂದೂಕಾರಿ ಬಾಜಿ ಖೇಲ ಗಯೇ ಬಾಜಿಗರ ಜಿಯೋ ನಿಸ ಸುಪ್ನ ಪಖಲಾಯೀ ಹೇ ತಿನ್ ಕೋ ತಖತ ಮಿಲಿ ವಡಿಯಾಯಿ ನಿರ್ಪೋ ಮನ ವಸ್ಯಾ ಲಿವಲಾಯಿ ಖಂಡಿ ಬ್ರಹ್ಮಂಡಿ ಪತಾಲೀ ಪುರಿ ತ್ರೇ ಪವಣ ತಾಡಿ ಲಾಯೀ ಹೇ ಸಾಚಿ ನಗರಿ ತಖತ ಸಚಾವಾ ಗುರುಮುಖ ಸಾಚ ಮಿಲೈ ಸುಖ ಪಾವಾ ಸಾಚೇ ಸಾಚೇ ತಖತ ವಡಾಯಿ ಹೌ ಮೈ ಗಣತ ಗವಾಯಿ ಹೇ ಗಣತ ಗಣಿಯ ಸಹಸಾ ಜೀಯ